0: ಗುಡಿ ಕಿನ್ನ ಖಾಲಿಯಾ
1: ಸ್ವಿಟ್ಟಿ,
0: ಗುಡ ವಾಲಿ ಚಾ ಕಿನ್ನ ಪೀತಿ
1: ಸ್ವಿಟ್ಟಿ,
0: ಹೂವ ಜಿದ ನಾಳ ಕಿನ್ನ ಕಿಚ್ಚಿಯಾ ಕಿಚ್ಚಿಕೆ ಮರಿ ಕಿನ್ನ ಸಿಟ್ಟಿ.